ರೋಗರೋಗೇ ನಮಸ್ತಂಗ್ ಇಷ್ಟಾನಂಗ್ ನಮೋ ಮಂತ್ರ ಮಂತ್ರಂಗ್ ನಮೋ ಜಂತ್ರ ಜಂತ್ರಂಗ್ ನಮೋ ಇಷ್ಟ ಇಷ್ಟ ನಮೋ ತಂತ್ರ ತಂತ್ರಂಗ್ ಸದಾ ಸಚ್ಚಿದಾನಂದ ಸರ್ವ ಪರ್ನಾಸಿ ಅನೂಪೇ ಅರೂಪೇ ಸುಮಸ್ತ ನಿವಾಸಿ ಸದಾ ಸಿದ್ಧದಾ ಬುದ್ಧದಾ ಭಿರ್ದ ಕರ್ದಾ ಅಧೋ ಊರ್ಧ ಅರ್ಧಂಗ್ ಅಗ ಉಗ ಹರ್ತಾ ಪರಂಗ್ ಪರಂ ಪರಮೇಶ್ವರಂಗ್ ಪ್ರೋಚ್ ಪಾಲಂಗ್ ಸದಾ ಸರ್ವದಾ ಸಿದ್ಧದಾತಾ ದಯಾರಂಗ್ ಅಛೇದೀ ಅಪೇದೀಯ ನಾಮ ಅಕಾಮಂಗ್ ಸಮಸ್ತೋ ಪರಾಜಿ ಸಮಸ್ತಸ್ತತಾಮಂಗ್ ತೇರಾ ಜೋರ್ ಚಾತುರಿ ಛಂದ್ ಜಲಯ ಹೈ ಥಲಯ ಹೈ ಅಭೀತ ಹೈ ಅಭಯ ಹೈ ಪ್ರಭು ಹೈ ಅಜೂ ಹೈ ಅದೇಶ ಹೈ ಅವೇಶ ಹೈ ಪ್ರಿಯಾಂಕುರ ಛಂದ ಗಾದೆ ಅಬಾದೆ ಅನಂದಿ ಸ್ವರೂಪೇ ನಮೋ ಸಬ ಮಾನೆ ಸಮಸ್ತಿ ನಿಧಾನೆ ನಮಸ್ತ್ವಂಗ್ ನಿನಾಥೆ ನಮಸ್ತ್ವಂಗ್ ಪರಮಾಥೆ ನಮಸ್ತ್ವಂಗ್ ಅಗಂಜೆ ನಮಸ್ತ್ವಂಗ್ ಅಭಂಜೆ ನಮಸ್ತ್ವಂಗ್ ಅಕಾಲೆ ನಮಸ್ತ್ವಂಗ್ ಅಪಾಲೆ ನಮೋ ಸರ್ವದೇಶೆ ನಮೋ ಸರ್ವೇಶೆ ನಮೋ ರಾಜ ರಾಜೇ ನಮೋ ಸಾಜ ಸಾಜೇ ನಮೋ ಸಾಯ ನಮೋ ಮಾಯ ಮಾಯ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಗ ರೋಗೆ ನಮೋ ಶೋಕ ಶೋಕೆ ನಮೋ ಸರ್ವರೋಗೇ ನಮೋ ಸರ್ವಭೋಗೇ ನಮೋ ಸರ್ವಜೀತಂ ನಮೋ ಸರ್ವಪೀತಂ ನಮೋ ಸರ್ವಜ್ಞಾನಂ ನಮೋ ಸರ್ವತಾನಂ ನಮೋ ಸರ್ವಮಂತ್ರಂ ನಮೋ ಸರ್ವಮಂತ್ರಂ ನಮೋ ಸರ್ವದೃಶ್ಯಂ ನಮೋ ಸರ್ವತ್ಕೃಷ್ಯಂ ನಮೋ ಸರ್ವರಂಗೇ ತ್ರಭಂಗಿ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಜ್ಜೇ ಅಭಜ್ಜೇ ಸಮಸ್ತಂ ಪ್ರಸಜ್ಜೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪನಾಸಿ ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸಿ ಚಾರ್ಪುರಿ ಚಾಂದತೋ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಲಖ ಜೋಗೇ ಚ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಂ ಅಲಖ ಕರ್ಮಂ ಸರ್ವಂಗ್ ದಾತಾ ಸರ್ವಂಗ್ ಜ್ಞಾತಾ ಸರ್ವಂಗ್ ಪಾನೆ ಸರ್ವಂಗ್ ಮಾನೆ ಸರ್ವಂಗ್ ಪ್ರಾಣಂ ಸರ್ವಂಗ್ ತ್ರಾಣಂ ಸರ್ವಂಗ್ ಭುಕ್ತಾ ಸರ್ವಂಗ್ ಜುಗ್ತಾ ಸರ್ವಂಗ್ ದೇವಂಗ್ ಸರ್ವಂಗ್ ಪೇವಂಗ್ ಸರ್ವಂಗ್ ಕಾಲೇ ಸರ್ವಂಗ್ ಪಾಲೆ ರುಹಾಲ್ ಛಾಂದ ತೋ ಪ್ರಸಾದ ಆದರೂಪ ಅನಾದ ಮೂರ್ತ ಅಜೋನ್ ಪುರುಖ ಅಪಾರ ಸರ್ವಮಾನ್ ತ್ರಮಾನ್ ದೇವ್ ಅಭೇದ ಆದೋದಾರ್ ಸರ್ವಪಾಲಕ ಸರ್ವಕಾಲಕ ಸರ್ವಕೋಪುಣಕಾಲ ಜತ ತತ್ರ ವಿರಾಜ ಹೀ ಅವಧೂತ ರೂಪ ರಸಾಲ ನಾಮ ಠಾಮ ನಾ ಜಾತ ಜಾಂಕರ ರೂಪ ರಂಗ ನ ರೇಖ ಆದ ಪುರುಖ ಉದಾರ ಮೂರ್ತ ಅಜೋನ್ ಆದಶೇಖ ದೇಶ ಅರ್ಣ ಪೇಸ ಜಾಂಕರ ರೂಪ ರೇಖ ನರಾಗ ಜಾತ್ರ ತತ್ರ ದಿಶಾ ವಿಶಾ ಹೋಯ ಫೈಲ್ಯೋ ನರಾಗ ನಾಮ ಕಾಮ ಬಹಿರ್ ಬೇಕು ತಾಮ ಹೋ ನ ಜಾಯ ಸರ್ವ ಮಾನ ಸರ್ವತ್ರ ಮಾನ ಸದೇವ ಮಾನ ತಾಯ ಏಕ ಮುಹೂರ್ತ ಅನೇಕ ದರ್ಶನ ಕಿನ್ ರೂಪ ಅನೇಕ ಖೇಲ್ ಖೇಲ್ ಅಖೇಲ್ ಖೇಲ್ ಅಂತ ಕೋ ಫಿರ ಏಕ ದೇವ ಪೇವ ನ ಜಾನಿ ಜಯ ಬೇದ ಹರ್ಕ ತೇವ ರೂಪ ರಂಗ ನ ಜಾತ ಪಾಸು ಜಾನಿ ಕಹ ಜೇವ ತಾತ ಮಾತ ನ ಜಾತ ಜಾ ಕರ ಜನಮ ಮರ್ಮ ಹೀನ ಚಕ್ರ ಬಕ್ರ ಫಿರೆ ಚತುರ ಚಕ ಮಾನ ಹಿ ಪುರ್ತೀನ ಲೋಕ ಚೌದಾ ಕೇ ವಿಖೇ ಜಗ ಜಾಪ ಹಿ ಜಯ ಜಾಪ ಆದ ದೇವ ಅನಾದ ಮೂರ್ತ ಥಾಪ ಸಭ ಜಯ ಥಾಪ ಪರಮ ರೂಪ ಪುನೀತ ಮುಹೂರ್ತ ಪೂರ್ಣ ಪುರುಖ ಅಪಾರ ಸರ್ವ ವಿಶ್ವ ರಸ್ತಿಯೋ ಸುಜಂಬವ ಗಣ ಪಂಜನ ಹಾರ ಕಾಲಹೀನ ಕಲಾ ಸಂಯುಕ್ತ ಅಕಾಲ ಪುರುಖ ದೇಶ ಧರ್ಮ ತಾಮ ಸೋ ಪರಮ ರಹತ ಅಭೂತ ಅಲ್ಖ ಅಪೇ ಅಂಗ ರಾಗ ನ ರಂಗ ಜಾಂಕೆ ಜಾತ ಪಾತ ನಾಮ ಗರ್ವ ಗಂಜನ ದುಷ್ಟ ಪಂಜನ ಮುಕುದ್ದಾಯಕಾಮ ಆವ ರೂಪ ಅಮೇಕ ಅನುಸ್ತುತ ಏಕ ಪುರುಖ ಅವಧೂತ ಗರ್ಭಗಂಜನ ಸರ್ವ ಪಂಜನ ಆದ ರೂಪ ಅಸೂತ ಅಂಗಹೀನ ಅಭಾಂಗ ಅನಾತಮ ಏಕ ಪುರುಖ ಅಪಾರ ಸರ್ವಲಾಯಕ ಸರ್ವಕಾಯಕ ಸರ್ವಕೋ ಪ್ರತ್ಪಾಲ ಸರ್ವಗಂತ ಸರ್ವಹಂತ ಸರ್ವತೇ ಅನಪೇ ಸರ್ವಶಾಸ್ತ್ರ ಜಾನಿ ಜಯ ರೂಪ ರಂಗ ರೇಖ ಪರಮ ವೇದ ಪುರಾಣ ಜಾಂಕೆ ನೇತ ಪಾಕತ ನೇತ ಕೋಟ ಸಿಮೃತ ಪುರಾಣ ಶಾಸ್ತ್ರ ನ ಆವೇ ಉಚಿತ ಮದ್ಭಾರ ಛಂದ ತೋ ಪ್ರಸಾದ ಗುಣಗಾನುದಾರ ಮಹಿಮಾ ಅಪಾರ ಆಸಾನ ಅಭಂಗ ಉಪಮಾ ಅನಂಗ ಅನುಭವ ಪ್ರಕಾಶ ನಿಸ್ದಿನ ಅನಾ